ಅಗ್ನನ ರಾಸ ತಾಯೇನ ಅನು ಕಮ್ಮ ಕೊರೀನ ತಾಯೇನ ಅನು ಕಮ್ಮ ಕೊರೀನ ಅಂತೆ ಮಾಮಿ ಕಮ್ಮ ಕೊರೀನ ಪಪ್ಪಿ ಶಾಸ್ತ್ರಿ ನಿನ್ನ ತಾವುನ ಸಬಾಯ ಪಶ್ಯ ಸಾನನ ರಾಕ ಕೈನ